0: ನೆಟ್ ನ್ಯೂಸ್ ಜನತಾವ ವಿಶ್ವಾಸಕರಣ ಸತ್ಯ ಬ್ರೇಕಿಂಗ್ ನ್ಯೂಸ್
1: ಸೌಸ್ ದಿಕಾಯಿ ವಿನಾಡಿ ತಿಸ್ ಹಯಾಯಿ ಮೆನ್ನ ದೆನ್ ಲಬುನು ವಿಶೇಷ ಪೋತಾಕ್ ಮಹತ್ ಆಂದೋಲನೆಗಳು ತುಡಿದುಣ್ ಶ್ರೀಲಂಕನ್ ಗ್ವನ್ ಸಮಾಗಮಟ ಏಯಾಬಸ್ ಗ್ವನ್ಯಾನ ಮಿಲದಿ ಗ್ಯಾನಿ ಮೇದಿ ಅಮೆರಿಕಾನು ಡಾಲರ್ ಮಿಲಿಯನ್ ದಿಕ್ಕ ಪಮಣ ಮುದಲಾಕ್ ಐತಾಲಿಸ ಪರಿಹರಣೆ ಕಿರಿಮ ಸಂಬಂಧೆನ್ ಸಿದುಕರಣ ವಿಮರ್ಶನೆ ಕಟಾದ ಅಲವ ಸೆಕಕರುವೆಕು ವಶ್ವೇನ್ ಅಧಿಕಾರಿ ನಡೆದಿರಿ ಪತ್ಕಲ ಪಾರ್ಲಿಮೆಂಟ್ ಮಂತ್ರಿ ನಾಮ ರಾಜಪಕ್ಷ ಮಹತಾ ಮೇ ಮಾಸ ವಿಸಿ ತುಂಗ್ವಂದ ದಕ್ವಾ ರಕ್ಷಿತ ಬಂಧನಾಗಾರಗತ ಕರಣ ಲೆಸ ಕೊಲಂಬ ಕೊಟ್ಟುವ ಮಹೇಶ್ವರತ್ ಅಧಿಕರಣೆಯ ನಿಯಮ ಕಲಾ ಸೆಕರುಗೆ ಎಪ ಇಲ್ಲಿಮ ಪಿಲಿಬಂದ ನಿಯೋಗೆಯ ಎದ್ದಿನ ಪ್ರಕಾಶೆಯಟ ಪತ್ಕರಣ ಬಾಬತ್ ಮಹೇಶ್ವರಾತ್ವರೆಯ ನಿಯೋಗ ಕಲಾ ಮೆನ್ನ ಎಮ ಪ್ರವೃತ್ತಿಯ ನೆವತಾತ್ ಮಹತ್ ಆಂದೋಲನೆಗಳು ತುಡಿದುನ್ ಶ್ರೀಲಂಕನ್ ಗ್ವನ್ ಸಮಾಗಮಟ ಏಯಾಬಸ್ ಗ್ವನ್ಯಾನ ಮಿಲದಿ ಗ್ಯಾನಿ ಮೇದಿ ಅಮೆರಿಕಾನ್ ಡಾಲರ್ ಮಿಲಿಯನ್ ದಿಕ್ಕ ಪಮಣ ಮುದಲಾಕ್ ಐತಾಲಿಸ ಪರಿಹರಣೆ ಕಿರಿಮ ಸಂಬಂಧೆಯನ್ನು ಸಿದುಕರಣ ವಿಮರ್ಶನೆ ಕಟದ ಅಲವ ಸೆಕಕರುವೆಕು ವಶ್ವೇನ್ ಅಧಿಕಾರಿ ನಡೆದಿರಿ ಪಾತ್ಕಲ ಪಾರ್ಲಿಮೆಂಟ್ ಮಂತ್ರಿ ನಾಮಲ್ ರಾಜಪಕ್ಷ ಮಹತಾ ಮೆಮಸ ವಿಸಿ ತುಂಗ್ವಂದ ದಕ್ವಾ ರಕ್ಷಿತ ಬಂಧನಾಗಾರಗತ ಕರಣ ಲೆಸ ಕೊಲಂಬ ಕೊಟ್ಟುವ ಮಹೇಶ್ವರತ್ ಅಧಿಕರಣೆಯ ನಿಯಮ ಕಲಾ ಸೆಕರುಗೆ ಅಪೈಲಿಂ ಪಿಲಿಬಂದ ನಿಯೋಗೆ ದಿನ ಪ್ರಕಾಶ ಪಾತ್ಕರಣ ಬಾಬತ್ ಮಹೇಶ್ವರಾತ್ವರೆಯ ನಿಯೋಗ ಕಲಾ

0: ಹದರವಾಟೆ ಹದರವಾಟೆ brought to you by
1: ದಿನನ ಲೋಕುಮ ಸುಪ್ರೀಂ ಟ್ಯಾಗ್ ಇದನೆ ಕಮಲೋತ್ರಯ್ಯ ಎನ್ಎಲ್ಬಿ ಮೆಗಾ ಪವರ್ ಒಬ ಅದಮ್ಮ ಮಿಲದಿ ಕನ್ನ
2: ಹಿರು ಪಾಯನೋಮಿನ್ ವಿಶ್ವಾಸ ಹಿರು ಸಾಲ್ ಒಬಗೆ ಲಂಗಮ ವಿಲಂದ ಸಲಿನ್ ಅದಮ ಮಿಲದಿ ಗನ್ನ
3: ಓಯತ್ ಪಹಲೆಟ ವಶಿ ವೆನ್ನ ಫಿನಿಶಿಂಗ್ ಮಹಲಕ್ ನಂ ಕಲರಪ್ ತಮೈ

ಸುಧಮಂದಾರಂ ರಾತ್ರಿಯ ಕಾದರಣಿಯ ತರಂಗ ತನ್ನ ದನಮ ಮಮೆಯಾವ ಮಂಗಾರಿಯನ್ನು ಹಿತ್ತುವ ಏ ಲಸ್ಸನಾಸನಿ ದಹಸ್ ಓ ಮಮ್ಮ ಗ್ಯಾರಿಯ ಮುನ್ನ ದೇಕಲಾತ್ ಇತಿರಿವೆನ್ನೆ ಕಾಂದುಲಾಕ್ ಎಕ್ಕಲೊಕ್ಕು ಸುಸುಮಾಕ್ ಮಗಾರಿ ನಮಾರು ತಮ್ಮ ತರಂಗ ಎದ್ಮೆ ಬೆಂದಿ ಮೀಟ ವೆಡಿ ಹಿತ್ರಿವೇದನಾಯಿ ಮಾದಿಪಲಿನ್ ತರಂಗ ಹರ್ಷಣಿ ಅವಾರೆ ಹಮವು ಆದರಣೀಯ ಪ್ರೇಮೆಯ ಕಿಂದೈನು ದನಿಂದ ಕಡುಪುಲ್ ಆದರಿಯ ಸುಲಗಕ್ ಲಂಗತನಿವು ಉನುಸುಮ್ ಹಾದುವಕ್ ಅರುತಕ್ ರಸಬರೈ ಕಿವ ಹಾಕಿದ ಪತೊಕ್ ಮಲಕಟ ದಡಿ ಹಿರು ರಶ್ಮಿಯಕ ಮೃದು ಪಹಸಕ್ ವಿಂದಿನ್ನಟ ಕೆಸೇ ವರಮಕ್ ಲಭುನೇದ ಸೂರ್ಯ ಮಲ್ಪೆತ್ತಕಟ ತನಿ ತರುವಕಟ ದುರ ಹಿಂದ ಪೆಂ ಕರನ್ನಟ ಸೇ ಪಾಲಿಕಾ ಮಲಟ ಹಾಕಿದ ನೊಹಡ ಆಯ್ನ ಅಹಿಮಿವು ನುಂಬ ವೆತ ತವ ಪೆಂ ಕರನ್ನಟ ಅವಾರೆ ಪ್ರೇಮೆಯಟ ಹಸುವು ಸೇ ಪಾಲಿಕಾ ಮಲಕ್ ನೋವೇದ ಮಮ ಪ್ರೇಮೆ ಪೆಂವಂತಿ ನಿರ್ನಾಮಿಕಾಯ ದನನಾಮೆ ಹಿಸ್ಬವಿನ್ ಜೀವಿತೆ ಪಿರಿಲಾ ಒಬ್ಬಟ ಪೆಮಿನಿಯ ಹಾಕಿದ ಅನುತ್ತರ ಆಯ ಮತ ಹರಿಲಾ ನಿರ್ನಾಮಿಕಾಯ ಸಸರ ಮಗದೆ ಪಸಟ ವಿ ಸುಸುಮ್ ಹೆಲೋ ಹಿತಕ ದುಃಖ ಮಟೋನೊನೆ ಆದರೆತ್ ಅರಂ ವ್ಯಸ್ಸಕ್ ವಗೆ ಮನಿಗೆಗೆ ಜೀವಿತೇಟ ಕದಾ ವೆಟೆನ್ ಮಗೆ ಆದರೆಂಗ್ ಒಬ್ಬೇ ಹಿತ ತೇತ ಬರಿತ ಕರನ್ ಹೆಮ್ಮದ್ಯಾತ್ಮ ಕಲೆ ಒಬ್ಬಟಿ ದಿನ ಲೋಭ ಕಮಟ ಮಗೆ ಮನಿಗೆ ವಿಶ್ವಾಸ ಕರನ್ ಹೊಯಾಗಿ ಹುಸ್ಮು ಪೊದಕ್ ಮಗೆ ಗೆಲೆ ತವರ ನೆಕ ತಿವಿಯಕ್ ವಗೆ ಗೆಹನಿಯಕ ಗ್ಯಾಂಗೆ ದೇವಟನ ಮಟ ವಡ ಮಟ ಸತುಟ ಪಾನಚರ ಕಮಟ ನೆವೇ ಮಂಕಿಯನ್ನೇ ඔබේ සිරුරේ පුංචිම පුංචි රෝම කූපයකට පවා මං ආදරේ. පන්සලක් පල්ලියක් ළඟ නැවති මම යදිනා. ඔබ එන්න ඔබ එන්න ඔබට පනසේ හිඳින මේ හිඟන පැටියව දැක ගන්න. ලක්සරි ඩයස් වීරසිංහ මාතර තෙලිච්ච විල සිට. සුබ මන්දාරම් රැක් වේවා මන්දාරම් සුන්දරියේ. එයාට කියන්න කවදාවත් හිතාමතාව නම් මං මගෑරිය නැහැයි කියලා. එයාගෙන් අහන්න. එයාට මේ විතරක් ආදරය කරපු දැක්කම එහෙම අල්පිපුණෝ. එයාට මගේ දිහා කෙලින් බලන්න. හිනා වෙන්න බිම බලන්න නැතුව. එයාට කියන්න. කවදාවත් මං හිතාමතා මගෑරිය නැහැ කියලා. නිර්නාමිකයි

ಮಂದಾರಂ ರಾಟ ಆದರೆ ಏ ಹೀನಿ ಅಸ್ ಇಲಂದಾಡಿಯಾಗಿ ಮಾಯಾಕಾರ ಬೆಲ್ಮಟ ಅಹೋನಾಮ ಮಂಕೋಮದ ಅತ್ರ ಮನ್ನವೀನ್ ಇತಿಂದ ಅನ್ನಾದ ಮಂಗ ಆಸಮೇ ಹೀನಿ ಅಸ್ ಬಲನ್ನ ಏತ್ ಮಂ ಬಾಯಮ ಏ ಅಸ್ ಬೆಲ್ಮ ಏ ಅಸ್ ಬೆಲ್ಮೆ ಅತ್ರ ಮಂಗ ವೆನ್ನ ಇತಿ ಮಂಗ ಎಸ್ ಮಂಗಾರಿನ ಸಾಧಾರಣ ನೆದ್ದ ನಿರ್ನಾಮಿಕಾಯೇ